ಪ್ರತಿ ಭಂಜಮ ವಿಧಾವಸಿ ಚಂದ ಭಾನು ಅಕಂಶಮಾನ ಕುಹುದಾವಲಿ ಸೀತ ಭಾನು ಮಚ್ಚಿತ್ತ ದೋಷ ತೃಢ ಜಾಲ

ಸಾಕ್ಷ ಸುಗನಂದನ ಸಾಂಗ ಸಂಸ್ಥ ಬೃಂದಾರ ಕೇಂದ್ರ ಗಣಶೋಧಿತ ಸುಂದರಾಂಗ ಮಂದಾರ ವೃಂದ ಪರಿಶೋಧಿತ ಪಾದ ಪದ್ಮ ಶ್ರೀರಾಘವೇಂದ್ರ ನಮದೇಹಿ ಕರಾವಲಂಗಂ ಶ್ರೀರಾಘವೇಂದ್ರ ನಮದೇಹಿ ಕರಾವಲಂಗಂ ಕಾಷಾಯ ದಂಡ ಸುಖಮಂಡಲ ಪಂಕಜಾಕ್ಷ ಧಾರಿಣ್ಯ ದೈಲ ರುಚಿರಾಜನ ಪೀಠ ಸಂಸ್ಥಾ ಮುಂಗಾಂಗ ಶೋಧಿ

ಮಹಾಜನ ಪ್ರಮುಖ ಶೋಭಿತ ಪೀಠ ಸಂಸ್ಥಾ ಸಂಧಾರಿತ ಮಲ ಮಹಾರ್ಘ ಸದೂರ್ಧ್ವ ಪುಂಡ್ರ ಚಕ್ರಾರಿ ಪಂಚವರ ಮುದ್ರ

ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಧ್ಯಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣಾಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂಟಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಗಾನಾಂ ಪಾಪ ವಿದ್ಧ ದೈತ್ಯ ಪೂಗಾ ವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂದ ಗುಣ ಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಆನಂದ ವೇದ ಪ್ರತಿಪಾದ್ಯ ಮುಖ್ಯತಮಾನಂದ ಜೀವ ನಿಯಾಮಕಾನಂದ ರೂಪ ಭಗವತ್ ಕಾರ್ಯ ಸಾಧಕ ಪರಮ ದಯಾಳು ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ ಅಜ್ಞ ಜ್ಞಾನಾರ್ಥಿ ಜ್ಞಾನ ಯೋಗ್ಯ ಭಗವತ್ ಕೃಪಾ ಪಾತ್ರ ಭೂತ ಸಲ್ಲೋಕ ಕೃಪಾಳು ಬ್ರಹ್ಮ ರುದ್ರಾದ್ಯರ್ಚಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹಾರವದ್ಹೃದಿ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹ ಇಚ್ಛೆಯ ಕರ್ಮಭವ್ಯವತೀರ್ಣಾನಾಂ ತಥಾ ಅವತೀರ್ಯ ಸಕಲ ಶಾಸ್ತ್ರಕರ್ತೃಣಾಂ ಸಕಲ ದುರ್ಮತ ಭಂಜಕಾನಾಂ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅತಯೇವ ಭಗವತ್ ಪರಮಾನುಗ್ರಹ ಪಾತ್ರಭೂತಾನಾಂ ಸರ್ವದಾ ಭಗವದಾಜ್ಞಯಾ ಭಗವತ್ ಸನ್ನಿಧೌ ಪೂಜ್ಯಾನಾಂ ತಥಾ ಭಗವತಾ ದತ್ತವರಾಣಾಂ ದ್ವಾತ್ರಿಂಶಲ್ಲಕ್ಷಣೋಪೇತಾನಾಂ ತಥಾ ಸಮಗ್ರಗುಣಲಕ್ಷಣೋಪೇತಾನಾಂ ಅಸಂಶಯಾನಾಂ ಪ್ರಸಾದ ಮಾತ್ರೇಣ ಸ್ವಭಕ್ತಾದೇಶ ಸಂಶಯ ಕ್ಷೇತ್ರೋಣಾಂ ಪ್ರಣವಾದ್ಯಶೇಷ ವೈಷ್ಣವ ಮಂತ್ರೋದ್ಧಾರಕಾಣಾಂ ಸರ್ವದಾ ಸರ್ವ ವೈಷ್ಣವ ಮಂತ್ರಜಾಪಕಾನಾಂ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣಾಂ ಭಗವತಿ ಭಕ್ತ್ಯತಿಶಯೇನ ಭಗವದುಪಾಸನಾರ್ಥಂ ಸ್ವೇಚ್ಛಯಾ ಗೃಹೀತ ರೂಪಾಣಾಂ ತತ್ರ ತತ್ರ ಪೃಥಕ್ ಪೃಥಕ್ ಭಗವತೋನಂತ ರೂಪೇಷು ಪೃಥಕ್ ಪೃಥಕ್ ವೇದೋಕ್ತ ತದನುಕ್ತ ಭಾರದೋಕ್ತ ತದನುಕ್ತ ಸಂಪ್ರದಾಯಾಗತ ಸ್ವೇತರ ಸ್ವಾಭಿನ್ನತಯಾ ವಿಶೇಷ ಶಕ್ತಿ ವಿಶೇಷಾಭ್ಯಾಂ ಪೃಥಕ್ ವ್ಯವಹಾರ ವಿಷಯ ಸರ್ವಸಾಮರ್ಥ್ಯೋಪೇತ ನಿರವಧಿಕಾನಂದಾನವದ್ಯ ಕಲ್ಯಾಣ ಗುಣ ಪರಿಪೂರ್ಣಾನಂದ ಗುಣೋಪದಂ ಹರ್ತೃಣಾಂ ತಥಾ ವೇದೋಕ್ತ ಸರ್ವಕ್ರಿಯೋಪದಂ ಹರ್ತೃಣಾಂ ಏವಂ ಅನಂತರೂಪಾವಯವ ಗುಣಕ್ರಿಯಾ ಜಾಸ್ತವಸ್ಥಾ ವಿಶಿಷ್ಟ ಭಗವದುಪಾಸಕಾನಾಂ ಪರಮದಯಾಳೂನಾಂ ಕ್ಷಮಾ ಸಮುದ್ರಾಣಾಂ ಭಕ್ತವತ್ಸಲಾನಾಂ ಭಕ್ತಾಪರಾಧ ಸಹಿಷ್ಣೂನಾಂ ಸ್ವಭಕ್ತಾಂ ದುರ್ಮಾರ್ಗಾದುದೃತ್ಯ ಸನ್ಮಾರ್ಗಸ್ಥಾಪಕಾನಾಂ ಸ್ವಭಕ್ತಂ ಮಾಂ ಉದ್ದಿಶ್ಯ ಭಗವತಃ ಪುರಃ ಪರಮದಯಾಳೂ ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ತದಧೀನಂ ದೀನಂ ದೂನಂ ಮನಾಥಂ ಶರಣಾಗತಂ ಏನಂ ಉದ್ಧರೇತಿ ವಿಜ್ಞಾಪನಕರ್ತೃಣಾಂ ಸರ್ವಜ್ಞ ಶಿರೋಮಣೀನಾಂ ಅಶೇಷ ಗುರುವಂತರ್ಯಾಮಿಣಾಂ ಸದಾ ಭಗವತ್ಪರಾಣಾಂ ಭಗವತೋನ್ಯತ್ರ ಸರ್ವವಸ್ತುಷು ಮನಃಸಂಗ್ರಹಿತಾನಾಂ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿಯಾಮಕ ಸರ್ವಪ್ರೇರಕ ಸರ್ವಪ್ರವರ್ತಕ ಸರ್ವನಿವರ್ತಕ ಯಥಾ ಯೋಗ್ಯಂ ಸರ್ವಜ್ಞಾನಾಜ್ಞಾನಬಂಧ ಮೋಕ್ಷಪ್ರದಾಂ ಸರ್ವಸತ್ತಾಪ್ರದಾಂ ಸರ್ವಶಬ್ದವಾಚ್ಯಾಂ ಸರ್ವಶಬ್ದ ಪ್ರವೃತ್ತಿ ನಿಮಿತ್ತಾಂ ಸರ್ವಗುಣಾದಿ ಪರಿಪೂರ್ಣತಮಾಂ ಸರ್ವದೋಷಾದಿದೂರ ಸರ್ವಾಚಿಂತ್ಯ ಸರ್ವೋತ್ತಮ ಸರ್ವೇಶ್ವರ ಸರ್ವಾತ್ಯಂತ ವಿಲಕ್ಷಣ ಸ್ವಗತ ವೇದ ವಿವರ್ಜಿತತ್ವಾದಿನ ಭಗವದ್ರಷ್ಟೂಣಾಂ ಅಭಿಮಾನಾದಿ ಸರ್ವದೋಷದೂರಾಣಾಂ
അസൂയേർഷ്യാദ്യശേഷ മനോദേശ നിവർത്തകാനാം നിത്യാപരോക്ഷീകൃത ക്രമായുക്താശേഷവദ്രൂപാണാം അതേവ വിലീനാശേഷ പ്രകൃതിബന്ധാനാം അതേവ ദൂരോത്സാരിതാശേഷ നിഷ്ഠാനാം അതേവാശേഷഭക്താശേഷനിഷ്ഠ നിവർത്തകാനാം പ്രണവോപാസകാനാം അസ്മദാദിഗുരുണാം ശ്രീമദാനന്ദതീർത്ഥശ്രീമച്ചരണാനാം അന്തരയാമിൻ അനിരുദ്ധ പ്രദ്യുമ്ന സംഗ്രഹണ വാസുദേവാത്തക ശ്രീ മധ്വവല്ലഭ ശ്രീലക്ഷ്മീ വേദവ്യാസാത്മക അണ്ടസ്ഥിതാനന്ദരൂപാവയവ ഗുണക്രിയാജാത്യവസ്ഥാവിശിഷ്ട പ്രമായുക്ത ക്ഷീരാദ്യശേഷായി ശ്രീ പദ്മനാഭാത്മക അണ്ടാദ്ബഹി അഭിവ്യക്ത ശുദ്ധസൃഷ്ടിത്വേനാഭിമത ശ്രീ ചതുർമുഖമുഖ്യ പ്രാണോപാസ്യത്വാദ്യനേക പ്രയോജനകാനന്ദാനന്ദരൂപമൂലഭൂത തഥാ അശേഷ ജഗത്പാലന പ്രയോജനക ശാന്തിപത്യ നിരുദ്ധമൂലഭൂത അശേഷ ജഗത്സൃഷ്ടി പ്രയോജനക കൃതിപതി പ്രദ്യുന്നമൂലഭൂത ജഗത് സംഹാര പ്രയോജനക ജയാപതി സംഘർഷണ മൂലഭൂത തഥാ സ്വസ്വാസമഗ്രയോഗ്യതാഭിജ്ഞ പരമാനുഗ്രഹശീല ഭഗവത് പ്രേരിത ചതുർമുഖാദി സദ്ഗുരോപദിഷ്ട സ്വസ്വായോഗ്യ ഭഗവത്രൂപഗുണോപാസനയാ സഞ്ജാത സ്വസ്വായോഗ്യ ഭഗവത്രൂപ വിശേഷ ദർശന ഭോഗാഭ്യാം വിനിഷ്ടാനിഷ്ടസഞ്ചിത പ്രാരബ്ധ ലക്ഷണാശേഷകർമ്മണാം സ്വസ്വായോഗ്യതാനുസാരേണ സമ്പൂർണ സാധനാനാം പൂർവകൽപേ ബ്രഹ്മണാ സഹ വിരജാനദീ സ്നാനേന തിക്തലിംഗാനാം തഥാ വിനിഷ്ടാവശിഷ്ടേഷ്ടാവേദ പ്രാരബ്ധകർമ്മണാം പ്രളയകാലേ ഭഗവതുദരേവ സദാ ആനന്ദമാത്രോപുഷാം തദനുഭവരഹിതാനാം സ്വസ്വായോഗ്യ ഭഗവദ്രൂപ വിശേഷധ്യാനരതാനാം സൃഷ്ടികാലേ ഭഗവദാജ്ഞയാ ഭഗവദ്ദുരാബ്ധിർനിർഗതാനാം ശ്രീ ശ്വേതദ്വീപദർശനം നിമിത്തീകൃത്യ പ്രധാനാവരണഭൂത സ്വേച്ഛാപ്രഹരണേന സ്വസ്വായോഗ്യാനന്ദാവിർഭാവലക്ഷണ മുക്തിപ്രധാന പ്രയോജനക മായാവതി ശ്രീ വാസുദേവാത്മക ലക്ഷ്മ്യാത്മക പ്രളയാഭ്യസ്ത ശ്രീ വടവക്രശേഷായശേഷ ജഗതുദരാശേഷ മുക്തനാഭിദേശോർദ്ധവാദ കുക്ഷാക്യദേശ ത്രിവിധാശേഷ സംസാരിനാഭിദേശാഖില തമത്പതിതനാഭ്യതോഭാഗദേശ ശ്രീ ഭൂമ്യാലിംഗിത കാലാതിജ്യേഷ്ഠകപരമാന്മാദ്യശേഷ കാലാവയവ സൃഷ്ടാദികർത്തൃശേഷനാമക പരമപുരുഷനാമക ശ്രീ ചതുർമുഖമുഖ്യ പ്രാണോപാസിത ചരണാനിരുദ്ധാദി ചതുരൂപാത്മക ഗായത്രീനാമക സവിതൃനാമക രൂപവിശേഷാത്മക വ്യാപ്തരൂപ ബൃഹത്ശരീര ശൂന്യാവിധ കാലാവിധ കേവലാവിധ ബ്രഹ്മാവിധാനന്ദാവിധ രൂപവിശേഷാത്മക നിരൂപചരിത മൂലരൂപ നിരൂപചരിത വ്യാപ്താപ്രതിബദ്ധ അനന്തദേജപുഞ്ച താദൃശരമായുക്തരൂപവിശേഷാത്മക ഗായത്രീഭൂതവാക് പൃഥിവീശരീര ഹൃദയവേദേന ഷഡ്വിധ ഗായത്രീനാമക ലോകവേദ സമീര സമാന്തർഗത പ്രണവാചതുർയപാദോപേദ ഗായത്രീപാദചതുഷ്ടയ പ്രതിപാദ്യ വൈകുണ്ഠസ്ഥിത അനന്താവനസ്ഥിത സ്വേതദ്വീപസ്ഥിത സർവജീവസ്ഥിതരൂപഭേദേന ചതുരൂപാത്മക നിരൂപചരിത സർവഭാവർത്ത പ്രതിപാദക ശ്രീദേവ്യാചരമാരൂപാഷ്ടക അഭിമന്യമാന ചക്രശംഖപരാഭയുക്ത ഹസ്തചതുഷ്ടയോപേദ പ്രദീപവരണ സർവാവരണഭൂഷിത വിശ്വാദി ഭഗവദ്രൂപാഷ്ടക പ്രതിപാദക അകാരാദ്യഷ്ടാക്ഷരാത്മക ശ്രീമത് പ്രണവാദ്യഷ്ട മഹാമന്ത്ര പ്രതിപാദ്യ അഷ്ടരൂപാത്മക മന്ത്രാധ്യായോക്ത ഭൂവരാഹാദ്യശേഷ വൈഷ്ണവ മന്ത്ര പ്രതിപാദ്യ ഭൂവരാഹാദ്യശേഷ രൂപ വിശേഷാത്മക രമാദിമന്ത്ര

ತ್ವಾಂ ಅನುಸ್ಮರನ್ನೇವ ತುರಾಜ್ಞಿಯಾನಿಯತೇನ ಮನ್ನಿಯಾಮಗೇನ ಸತ್ತಾಪ್ರದ ವಾಯುನಾಮಗ ಚೇಷ್ಟಾಪ್ರದ ಪ್ರಾಣನಾಮಗ ಧಾರಣಾಪ್ರದ ಧರ್ಮನಾಮಗ ಮುಕ್ತಿಪ್ರದ ಮುಕ್ತಿನಾಮಗ ರೂಪ ವಿಶೇಷೈ ಮದೃತಿಸ್ಥಿತೇನ ಪರಮದಯಾಳುನ ಕ್ಷಮಾ ಸಮುದ್ರೇಣ ಭಕ್ತವತ್ಸಲೇನ ಭಕ್ತಾಪರಾಧಿಷ್ಣುನ ಸರ್ವಸ್ವಾಮಿನ ಸರ್ವಪ್ರೇರಕೇಣ ಸರ್ವದಾತ್ವಿಕ ದೇವತಾ ಪ್ರೇರಕೇಣ ಸರ್ವದಾತ್ವಿಕಾಸುರ ಭಂಜಕೇನ ತಥಾ ತತ್ಪ್ರೇರಣಾ ಪ್ರಯುಕ್ತ ದುರ್ಮತಿ ಭಂಜಕೇನ ಅತಏವ ಪ್ರಭಂಜನ ಶಬ್ದವಾತ್ರೇನ ಪ್ರತಿದಿನ ಪ್ರತಿಕ್ಷಣ ಬುದ್ಧಿಯೋಗಕೇನ ಸರ್ವಕರ್ಮಕರ್ತ್ರ ಸರ್ವಕರ್ಮಕಾರಯಿತ್ರ ಸರ್ವಕರ್ಮ ಸ್ವಾಮಿನ ಸರ್ವಕರ್ಮ ಸಮರ್ಥಕೇನ ಸರ್ವಕರ್ಮ ಫಲಭೋಕ್ತ ಸರ್ವಕರ್ಮ ಫಲಭೋಜಯಿತ್ರ ಸರ್ವಕರ್ಮ ಪ್ರೇರಕೇಣ ಸರ್ವಕರ್ಮೋದ್ಭೋಗಕೇನ ಸರ್ವಕರ್ಮ ಶುದ್ಧಿಪ್ರದೇನ ಸರ್ವಕರ್ಮ ಸಿದ್ಧಿಪ್ರದೇನ ಸರ್ವಕರ್ಮ ನಿಷ್ಠೇನ ಸರ್ವಕರ್ಮ ಸಾಕ್ಷಿಣ ಸರ್ವಕರ್ಮನಿಷ್ಠ ಭಗವದ್ ರೂಪೋಪಾಸಕೇನ ಅತೇವಾಶೇಷ ಜೀವ ನಿಸ್ಸಂಖ್ಯಾನಾದಿಕಾಲೀನ ಧರ್ಮಾಧರ್ಮ ದ್ರಷ್ಟು ಸ್ವೇಚ್ಛೆಯೋದ್ಬೋಧಕೇನ ತದ್ವಾದಿಕ ಕಪಿಲೋಪಾಸಕೇನ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಆನಂದವೇದ ಪ್ರತಿಪಾದ್ಯ ಮುಖ್ಯತಮೇನ ಅನಂತಗುಣ ಪರಿಪೂರ್ಣೇನ ಸರ್ವದೋಷ ದೂರೇಣ ತ್ವಚಿತ್ತಾಭಿಜ್ಞೇನ ತ್ವಚಿತ್ತಾನುಸಾರ ಚಿತ್ತೇನ ತ್ವತ್ಪರಮಾನುಗ್ರಹ ಪಾತ್ರಭೂತೇನ ಮಧ್ಯೋಗ್ಯತಾಧ್ಯ ವಿಜ್ಞೇನ ಶ್ರೀ ಭಾರತೀ ರಮಣೇನ ರುದ್ರಾಧ್ಯಶೇಷ ತಾತ್ವಿಕ ದೇವತೋಪಾಸಿತಧರಣೇನ ಮಮ ಸರ್ವಾಸ್ವಸ್ಥಾಸು ಚಿತ್ರದಾ ವಿಚಿತ್ರದಾ ತದುಪಾಸಕೇನ ಶ್ರೀ ಮುಖ್ಯ ಪ್ರಾಣೇನ ಪ್ರೇರಿತ ಸನ್ ತತ್ಸಂಸ್ಕೃತಿಪೂರ್ವಕಂ ಸೇನಾ ಸಮುತ್ಥಾಯ ಅದ್ಯತನಂ ಸುವರ್ಣಾಶ್ರಮೋಚಿತಂ ದೇಶಕಾಲಾವಸ್ಥೋಚಿತಂ ನಿತ್ಯ ನೈಮಿತ್ತಿಕ ಗಾಮ್ಯಭೇದೇನ ತ್ರಿವಿಧಂ ತತ್ಪೂಜಾತ್ಮಕಂ ಕರ್ಮ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ ಮದಾಜ್ಞಾಕಾರಿಭಿ ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಭಿಶ್ಚ ತದೀಯೈಹಿ ಅಶೇಷೇರ್ಜನೈಹಿ ತತ್ಸರ್ವಕರ್ಮಕರ್ತೃತ್ವ ಕಾರೋಕ್ತೃತ್ವ ಅನುಸಂಧಾನಪೂರ್ವಕಂ ಕಾರಯಿಷ್ಯೇ ಚ ಇತಿ ಶ್ರೀರಾಘವೇಂದ್ರಾಖ್ಯೇತನಾಕೃತಮಂಜದ ಪ್ರಾತಃಸಂಕಲ್ಪಗದ್ಯಂ ಸ್ಯಾತ್ ಪ್ರೀತ್ಯೈರ್ಮಾಧವ ಮದ್ವಯೋ ಇತಿ ಶ್ರೀರಾಘವೇಂದ್ರ ಇತಿ ಶಿರೋಮಣಿಭಿ ವಿರಚಿತಂ ಪ್ರಾತಃಸಂಕಲ್ಪಗದ್ಯಂ ಸಂಪೂರ್ಣಂ.

ಮೋಹನ ಮುರಳಿಯ ಕರೆ ಕರೆದಿದೆ ನಿಮ್ಮನ್ನು. ಆನಂದ್ ಆಡಿಯೋ ಕೊಳಲಿನ ಕರೆಯನ್ನು ಕೇಳೋಣವೇನು? ಡಿವೈನ್ ಪ್ರೇಯರ್ಸ್. ಗಣಪತಿ ಸಂಕಷ್ಟ ಸ್ತುತಿ, ಶಿವಸ್ತುತಿ, ಶಿವಾಷ್ಟಕ, ಲಿಂಗಾಷ್ಟಕ, ಶ್ರೀ ವೆಂಕಟೇಶ್ವರ ಸುಪ್ರಭಾತ, ಶ್ರೀ ವಿಷ್ಣು ಸಹಸ್ರನಾಮ ಮುಂತಾದ ಭಕ್ತಿಗೀತೆಗಳನ್ನು ಕೊಳಲಿನ ಇನಿದನಿಯ

ಶ್ರೀ ಕೃಷ್ಣ ಕೊಳಲು ನುಡಿಸುತ್ತಿದ್ದರೆ ಇಡೀ ಗೋಕುಲವೇ ನರ್ತಿಸುತ್ತಿತ್ತಂತೆ. ಮೈ ಮರೆಸುವ ಮುರುಳಿ ಗಾನ ಹರ್ಷೋಲ್ಲಾಸಕ್ಕೆ ಸೋಪಾನ.

ನಾವೀಗ ಕಂಡಿರುವ ಖ್ಯಾತ ಕೊಳಲು ವಾದಕ, ಅಲ್ಲಲ್ಲ ಕೊಳಲ ಗಾರುಡಿಕ ಪ್ರವೀಣ್ ಗೋಡ್ಖಿಂಡಿ, ಪರವಶಗೊಳಿಸುವ ಕೊಳಲ ನಿನಾದ ನೀಡಿದ್ದಾರೆ ಡಿವೈನ್ ಪ್ರೇಯರ್ಸ್ ಆನ್ ಫ್ಲೂಟ್.

ಆನಂದ್ ಆಡಿಯೋ ಅರ್ಪಿಸುವ ದೇಶ ಭಾಷೆಗಳ ಸೀಮಾತೀತವಾದ ನಾದ ಲೋಕ ಡಿವೈನ್ ಪ್ರೇಯರ್ಸ್ ಹಿಂದೆ ಕೊಂಡು ಕೇಳಿ. ಹತ್ತಿರ ಕರೆದಿದೆ ಮುರಳಿ. ಪ್ರವೀಣ್ ಗೋಡ್ಖಿಂಡಿ ನುಡಿಸಿರುವ ಕೊಳಲ ನಿನಾದ ಡಿವೈನ್ ಪ್ರೇಯರ್.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಕಂಬರಿಂ ಬಂದವನ ಸೇವೆಗೆದ್ದೇಳು ಅಂಗ ಬಿಸಿ ಬರುತಿಪ್ಪ ಭಕುತ ವೃಂದವ ಪೊರೆದು.

ಬಾಲ ನೇತ್ರಗೆ ಬಂದ ವಿಷ ಭಯವ ತಪ್ಪಿಸಿದೆ ನಾಲ್ಮೊಗನ ಕರಕಮಲ ಸಂಪೂಜ್ಯನಾದೆ ಶೀಲ ಕೋವಿದ ಮಧ್ಯ

ಎಲ್ಲರಿಂತುತಿಗೊಂಡೆ ಮಂಗಳದ ಬೆಳಗಾಗಲಿ ವಿಜಯಪುರದಲ್ಲಿ ಆದಿಲ್ ಶಹನು ಶರಣಾಗೆ ರಾಜ್ಯ ಕಂದೊದಗಿದ್ದ ಕ್ಷಾಮವನು ಕಳೆದು ಶ್ರೀ ಜಗದ್ಗುರು ಬಿರುದು ಪಡೆದು ಸರ್ವ

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata, Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org. ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ ಇಮೇಲ್

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ஆர் லிஸ்னிங் டு குரு ராகவேந்திரா ரேடியோ .org broadcasting in Kannada, Tamil, Telugu and Sanskrit from Mantralayam 24/7 from devotees to the devotees of Guru Raghavendra. No commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ ಇಮೇಲ್

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಅಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿ ಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾ

ஆர் லிஸ்னிங் டு குரு ராகவேந்திரா ரேடியோ .org broadcasting in Kannada, Tamil, Telugu and Sanskrit from Mantralayam 24/7 from devotees to the devotees of Guru Raghavendra. No commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ ಇಮೇಲ್

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನು ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮ

ದ್ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ, ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ, ಆಸ್ತಿಕ ದರ್ಶನ ಮಹಾಚಾರ್ಯ, ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ, ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ, ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ, ನಿಖಿಲ ಭೂಮಂಡಲಾಚಾರ್ಯವರ್ಯ, ಸಕಲ ಯತಿಕುಲತಿಲಕ, ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ, ಸತ್ಸಂಪ್ರದಾಯ ಪ್ರವರ್ತಕ, ಸನಾತನ ಧರ್ಮ ಸಂರಕ್ಷಣ ದುರಂದರ, ಶ್ರೀ ಭಾಗವತಾಗ್ರೇಸರ, ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ, ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ, ರಾಜಾದಿರಾಜ ಸಂಸೇವ್ಯ ಪಾದಕಂಜ, ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ, ಜಯ ಜಯ ಪರಾಕ್, ಸ್ವಾಮಿನ್ ಪರಾಕ್, ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನು ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ ಇಮೇಲ್

0: ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನು ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

ಆರ್ ಲಿಸ್ನಿಂಗ್ ಟು ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓಆರ್ಜಿ ಬ್ರಾಡ್ಕಾಸ್ಟಿಂಗ್ ಇನ್ ಕನ್ನಡ ತಮಿಳ್ ತೆಲುಗು ಅಂಡ್ ಸಾನ್ಸ್ಕ್ರಿತ್ ಫ್ರಮ್ ಮಂತ್ರಾಲಯಂ 24/7 ಫ್ರಮ್ ಡಿವೋಟೀಸ್ ಟು ದ ಡಿವೋಟೀಸ್ ಆಫ್ ಗುರು ರಾಘವೇಂದ್ರ ನೋ ಕಮರ್ಷಿಯಲ್ ಪ್ರಮೋಷನ್ ಓನ್ಲಿ ಪ್ಯೂರ್ ಡಿವೋಷನ್ ಕನೆಕ್ಟಿಂಗ್ ಸೋಲ್ಸ್ ಡೈರೆಕ್ಟ್ಲಿ ಟು ಮಂತ್ರಾಲಯಂ ವಿ ಆಲ್ಸೋ ಬ್ರಾಡ್ಕಾಸ್ಟ್ ಪ್ರೋಗ್ರಾಮ್ಸ್ ಫ್ರಮ್ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯಂ ಫಾರ್ ಲೈವ್ ಸ್ಟ್ರೀಮ್ ವಿಸಿಟ್ www.gururaghavendraradio.org ಫಾರ್ ಯುವರ್ ಕಮೆಂಟ್ಸ್ ಅಂಡ್ ಫೀಡ್ಬ್ಯಾಕ್ ಇಮೇಲ್ ಅಸ್ ಅಟ್ webmaster@gururaghavendra.org ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ ಶ್ರದ್ಧೆಯನ್ನ ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓಆರ್ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ ಇಮೇಲ್

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org ಗೆ ಇಮೇಲ್

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಒಪ್ಪಿಸುವವರ ಕಾಮಧೇನು, ಭಜಿಸುವವರ ಕಲ್ಪವೃಕ್ಷ, ಚಿಂತಾ ಸಂತಾಪಗಳನ್ನು ಕಳವ ಚಿಂತಾಮಣಿಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಮಂತ್ರಾಲಯದ ಮಾಂತ್ರಿಕರೆಂದರೆ ತ್ರಿಕಾಲಜ್ಞಾನಿಗಳಾದ ಅಗಮ್ಯ ಮಹಿಮರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ಭಾಗವತ ಧರ್ಮಕ್ಕೆ ಅರ್ಥ ಶ್ರೀ ರಾಘವೇಂದ್ರ ತೀರ್ಥರು. ನೊಂದು ಬಂದ ಭಕ್ತರನ್ನು ಉದ್ಧರಿಸುತ್ತಿರುವ ವಿಭೂತಿ ಪುರುಷರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಕುರಿತು ಭಕ್ತಿಭಾವ ಪರವಶರಾಗಿ ಅನೇಕ ಹರಿದಾಸರು ಹಾಡಿ ಕುಣಿದಿದ್ದಾರೆ, ಕುಣಿದು ದಣಿದಿದ್ದಾರೆ, ಹಾಡಿ ಕುಣಿದು ಪುನೀತರಾಗಿದ್ದಾರೆ. ಬಗೆ ಬಗೆಯಲ್ಲಿ ರಾಘವೇಂದ್ರರನ್ನು ಸ್ತುತಿಸುವವರ ಕಷ್ಟ ನಷ್ಟ ಸಂಕಷ್ಟಗಳನ್ನು ಲಘುಬಗೆಯಿಂದ ಬಂದು ರಾಯರು ನಿವಾರಣೆ ಮಾಡುತ್ತಾರೆಂದು ವೆಂಕಟ ವಿಠಲರು ಹೇಳ್ತಾರೆ. ಮಧ್ವೇಶ ವಿಠಲರು ತನು ಮನದ ಬಾಧೆಗಳು ರಾಘವೇಂದ್ರರನ್ನು ಭಜಿಸಿದರೆ ಹಿಮ ಕರಗಿದಂತೆ ಕರಗಿ ಹೋಗುತ್ತವೆ ಎಂದಿದ್ದಾರೆ. ಪಾವನ ಕಾಯರಾದ ಮಂತ್ರಾಲಯ ನಿಲಯರನ್ನು ಸೇವಿಸಿದರೆ ಜ್ಞಾನ ಭಕ್ತಿ ವೈರಾಗ್ಯಗಳ ಸಿದ್ಧಿ, ಲೌಕಿಕದಲ್ಲಿ ಪ್ರಸಿದ್ಧಿ, ದಾನ ಧರ್ಮದಲ್ಲಿ ಬುದ್ಧಿ ತನಾಗಿಯೇ ಲಭಿಸುತ್ತದೆ. ಇದು ವಿಜಯದಾಸರ ವಾಣಿ. ರಾಘವನ ನಿಜ ದಾಸರಾದ ತುಂಗಾತೀರ ನಿವಾಸರು ಭಜಿಸುವ ಜನಕ್ಕೆ ಕೃಪೆ ಮಾಡಿ ವಿಜಯಪ್ರದರಾಗಿದ್ದಾರೆ, ದಿಗ್ವಿಜಯಪ್ರದರಾಗುತ್ತಾರೆ. ಇದು ಇಂದಿರೇಶರ ಅನುಭವ. ಶ್ರೀಹರಿಗೆ ಅತಿ ಪ್ರೀತರಾದ ರಾಘವೇಂದ್ರರು ಸುಜನರಿಗೆ ಹೃದಯದಲ್ಲಿ ದರ್ಶನ ನೀಡುತ್ತಾರೆ. ಇದು ಗುರು ಶ್ರೀಶವಿಠಲರ ಭರವಸೆ. ಯಾರಿಗೆ ಯಾರು ಹಿತವರೋ ಎಂದು ಮಾರು ಹೋದ ಜನಕ್ಕೆಲ್ಲ ಮೂರು ಮೂರು ತಾಪಗಳನ್ನು ನಿವಾರಿಸುತ್ತಾ ಅನುಗ್ರಹಿಸುವ ಶಾಪಾನುಗ್ರಹ ಶಕ್ತರು ರಾಯರು. ಇದು ಶ್ರೀಧ ವಿಠಲರ ವಾಣಿ. ಎಲ್ಲ ದಾಸರುಗಳ ಹಾಡನ್ನು ತಮ್ಮದೇ ಆದ ವಿಶಿಷ್ಟ ಸಾಂಪ್ರದಾಯಿಕ ಶೈಲಿಯಲ್ಲಿ ಭಕ್ತಿಭಾವದಿಂದ ತನ್ಮಯರಾಗಿ ಶುದ್ಧಾಂತಃಕರಣದಿಂದ ಹಾಡಿದ್ದಾರೆ ಭಕ್ತಿ ಗೀತ ಗಾಯಕರಾದ ಶ್ರೀ ಲಕ್ಷ್ಮೀಕಾಂತ ಪಾಟೀಲರು. ಹರಿದಾಸ ಸಂಪ್ರದಾಯ ಶೈಲಿಯ ಹಾಡುಗಳನ್ನು ಅರ್ಥಶುದ್ಧಿ ಭಾವಶುದ್ಧಿ ಬುದ್ಧಿಶುದ್ಧಿಯಿಂದ ಹಾಡಿರುವ ಗಾಯಕರಾದ ಶ್ರೀ ಲಕ್ಷ್ಮೀಕಾಂತ ಪಾಟೀಲರ ಸುಮಧುರ ಕಂಠದಿಂದ ಹೊಮ್ಮಿರುವ ಈ ಹರಿದಾಸರುಗಳ ಹಾಡಿಗೆ ದಾಸರ ಹಾಡುಗಳ ಜಾಡು ನಾಡಿ ಮಿಡಿತೆಗಳನ್ನು ಒಳಗಿನ ಧರ್ಮ ಮರ್ಮಗಳನ್ನು ಚೆನ್ನಾಗಿ ಬಲ್ಲ ದಾಸವಾಣಿಯ ಜಗತ್ತಿನಲ್ಲಿ ಸಕ್ರಮವಾಗಿ ಹೊಸ ವಿಕ್ರಮವನ್ನೇ ನಿರ್ಮಿಸಿರುವ ಭಕ್ತಿ ಗಾಯನ ಸಾಮ್ರಾಟರಾದ ಶ್ರೀ ಪುತ್ತೂರು ನರಸಿಂಹನಾಯಕರು ಸುಮಧುರ ಸಂಗೀತ ನೀಡಿದ್ದಾರೆ. ಈಗ ಕೇಳೋಣ ಬನ್ನಿ, ಭಕ್ತಿ ಗಾಯನ ಚತುರರಾದ ಶ್ರೀ ಲಕ್ಷ್ಮೀಕಾಂತ ಪಾಟೀಲರ ಸುಶ್ರಾವಿಯ ಕಂಠದಿಂದ ದಾಸವಾಣಿಯನ್ನು, ಹರಿದಾಸರ ಅಪೂರ್ವ ಹಾಡುಗಳನ್ನು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯ ವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯ ವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿ ಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲ ತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೇಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುಧೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಎಲ್ಲರಿಂತುತಿಗೊಂಡೆ ಮಂಗಳದ ಬೆಳಗಾಗಲಿ. ವಿಜಯಪುರದಲ್ಲಿ ಆದಿಲ್ ಶಹನು ಶರಣಾಗೆ ರಾಜ್ಯ ಕಂದೊದಗಿದ್ದ ಕ್ಷಾಮವನು ಕಳೆದು ಶ್ರೀ ಜಗದ್ಗುರು ಬಿರುದು ಪಡೆದು ಸರ್ವ

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲಿ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂಧರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

You are listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ .org ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮ ಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@guru

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ ರೇಡಿಯೋ ಡಾಟ್ ಓ ಆರ್ ಜಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲಿ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ, ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು, ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ದರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.

ಜಯ ಜಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರೀಣ ಶೇಖರ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣಾ ಸಮಾಧ್ಯಷ್ಟಾಂಗ ಯೋಗಾನುಷ್ಠಾನ ಗರಿಷ್ಠ ಷಡ್ ದರ್ಶನಾಚಾರ್ಯವರ್ಯ ನಿಖಿಲ ವಿದ್ಯಾಚಕ್ರವರ್ತಿನ್ ಸರ್ವತಂತ್ರ ಸ್ವತಂತ್ರ ಚತುಷ್ಷಷ್ಟಿಕಲಾಪಾರಂಗತ ದುರ್ವಾದಿಮತ್ತೇವ ಪಂಚಾನನ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಶ್ರೀಮದ್ ವೈದಿಕ ಸದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ನಾಸ್ತಿಕ ಕುಲತಿಮಿರ ಸಹಸ್ರ ಕಿರಣ ಆಸ್ತಿಕ ದರ್ಶನ ಮಹಾಚಾರ್ಯ ಶ್ರೀಮದ್ ಹಂಸನಾಮಕ ಪರಮಾತ್ಮ ಜ್ಞಾನಪೀಠಾಧ್ಯಕ್ಷ ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನಾಧೀಶ್ವರ ಶ್ರೀಮದ್ ಕವೀಂದ್ರಯತಿ ಪುಂಗವಸಮಲಂಕೃತ ದಕ್ಷಿಣಾದಿಪೀಠಾಧೀಶ್ವರ ನಿಖಿಲ ಭೂಮಂಡಲಾಚಾರ್ಯವರ್ಯ ಸಕಲ ಯತಿಕುಲತಿಲಕ ನಿಖಿಲ ಕರ್ಮಂದಿ ವಂದ್ಯ ಪದಾಬ್ಜ ಸತ್ಸಂಪ್ರದಾಯ ಪ್ರವರ್ತಕ ಸನಾತನ ಧರ್ಮ ಸಂರಕ್ಷಣ ದುರಂದರ ಶ್ರೀ ಭಾಗವತಾಗ್ರೇಸರ ಜಗನ್ಮಾನ್ಯ ಜಗದ್ಗುರು ಶ್ರೀಮದ್ ವಿಜಯೀಂದ್ರ ತೀರ್ಥ ಕರಕಮಲ ಸಂಜಾತ ಶ್ರೀಮದ್ ಸುಧೀಂದ್ರ ತೀರ್ಥ ವರಕುಮಾರ ರಾಜಾದಿರಾಜ ಸಂಸೇವ್ಯ ಪಾದಕಂಜ ಶ್ರೀಮದ್ ರಾಜಾದಿರಾಜ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮ ಜಯ ಜಯ ಪರಾಕ್ ಸ್ವಾಮಿನ್ ಪರಾಕ್ ಬಹುಪರಾಕ್.

listening to Guru Raghavendra Radio.org, broadcasting in Kannada, Tamil, Telugu and Sanskrit from Mantralayam 24/7. From devotees to the devotees of Guru Raghavendra, no commercial promotion, only pure devotion, connecting souls directly to Mantralayam. We also broadcast programs from Sri Raghavendra Swami Mata Mantralayam. For live stream, visit www.gururaghavendraradio.org. For your comments and feedback, email us at webmaster@gururaghavendra.org. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಿಯನ್ನ, ಶ್ರದ್ಧೆಯನ್ನ, ಮಹಿಮೆಯನ್ನ ಜಗತ್ತಿಗೆ ಸಾರುತ್ತಿರುವ ಆನ್ಲೈನ್ ರೇಡಿಯೋ ಗುರು ರಾಘವೇಂದ್ರ radio.org. ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳ ಆಶೀರ್ವಾದಗಳೊಂದಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಿರಂತರವಾಗಿ ಮಾಡುತ್ತಿರುವ ಎಲ್ಲ ಭಗವದ್ ಭಕ್ತರ ಮನಸ್ಸಲ್ಲೇ ಭಕ್ತಿ ಶ್ರದ್ಧೆಯನ್ನ ಸೃಷ್ಟಿಸುತ್ತಿರುವ ರೇಡಿಯೋ ಗುರು ರಾಘವೇಂದ್ರ radio.org. ನಿಮ್ಮ ಕಮೆಂಟ್ಸ್ ಹಾಗೂ ಫೀಡ್ಬ್ಯಾಕ್ ಅನ್ನು ತಿಳಿಸಲು webmaster@gururaghavendra.org.

0: ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿರೋದು. ದಯವಿಟ್ಟು ಎಲ್ಲರೂ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯದಲ್ಲೇ ಇರೋ ಥರ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲ ಭಜನೆ ಹಾಡು ಪ್ರತಿಯೊಂದು ಕೇಳ್ತೀರ. ತುಂಬ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ದಯವಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿ. ಏನಂದರೆ ಗುರು ರಾಘವೇಂದ್ರ ಭಕ್ತಿ ರೇಡಿಯೋ. ಓಕೆ.
1: ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಹೆಸರಿನಲ್ಲಿ ಗುರು ರಾಘವೇಂದ್ರ ರೇಡಿಯೋ ಎಂಬುವ ಹೆಸರಿನಲ್ಲಿ ವಿದೇಶದಿಂದ ಸಮಗ್ರ ವಿಶ್ವದಲ್ಲಿ ಈ ಯಾವ ಭಕ್ತಿಯ ವಿಶೇಷವಾದ ಮಾಹಿತಿಗಳನ್ನು ಭಕ್ತಿಯ ಬಗ್ಗೆ ಒಂದು ಶಾಸ್ತ್ರೀಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಪ್ರಸಾರ ಮಾಡುವಂತಹ ಮಾಧ್ಯಮ ಇದಾಗಿದೆ. ಇದರ ಮಾಲೀಕರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಅಂತರಂಗ ಭಕ್ತರಾಗಿದ್ದಾರೆ. ಇವರು ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ರೇಡಿಯೋಗೆ ಹೆಚ್ಚಿನ ಮಹತ್ವ ಇಲ್ಲದೇ ಇದ್ರೂ ಕೂಡ ಮತ್ತೆ ರೇಡಿಯೋ ಕಾಲದ ಒಂದು ಮಹತ್ವವನ್ನು ಮೂಡಿಸುವ ನಿಟ್ಟಿನಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಲಾಭವನ್ನ ಸಕಲ ಸಜ್ಜನರು ಕೂಡ ಪಡೆದುಕೊಂಡು ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಮಂತ್ರಾಲಯದಿಂದ ಆ ಪೀಠದ ಪೀಠಾಧಿಪತಿಗಳಾದಂತಹ ಸುಬುದೇನ್ ತೀರ್ಥರಾದ ನಾವು ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.